0: ಮಿಸ್ಟರ್ ಜಮೀಂದಾರ್, ಹೌ ಡು ಯು ಡು?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡು?
0: ಹಲೋ ಮಿಸ್ಟರ್ ಜಮೀಂದಾರ್, ಹೌ ಡು ಯು ಡು?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡು?
0: ಹಲೋ ಮಿಸ್ಟರ್ ಜಮೀಂದಾರ್, ಹೌ ಡು ಯು ಡು?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡು?

ಶರೈಷ ತಮಹಿಗಳೈ ಅವಜೇ ಶ್ರೀ ಕೃಷ್ಣ ಮಾರಿಗಿರಿಗೆ ತವ ಸುಪ್ರಭಾತೈ ಶ್ವೇತಾಯುಗೇಶಿ ಸಗುನಂದನ ಪೂಜಿತೀ ಯದ್ವಾಪರೇಶ ಯಗುನಂದನ ವಂದಿತಿ ತಾಭ್ಯ ಮನುಗ್ರಹ ಪರೆ ಜಗದಂಬಿಕೆ.

ಶ್ರೀ ವೆಂಕಟೇಶ ಬಲ್ಲೀಶ ಗಣೇಶ ಜೈಹಿ ನವಗ್ರ ಜೈಹಿ ಅಗಸ್ತ್ಯ ಮುನಿನ ಶೈವಂ ಸರಿತಾಯಿ ಸುಮಂಗಳಂ ಜ್ಞಾನಾನಂದ ಸ್ವರೂಪಾಯ ಸಿದ್ಧಿ ಬುದ್ಧಿ ಪ್ರದಾಯಿನಿ ಕಲಿಕಲ್ಮಷ ನಾಶಿನ್ಯೆ ಕೃಷ್ಣ ಮಾರ್ಯೈ ಸುಮಂಗಳಂ ಗಂಭೀರೈಕಿ ನಿಂಬ ಪತ್ರೈಶ್ಚ ಹರಿದ್ರಾಭಿಶ್ಚ ಭಸ್ಮಭಿಹಿ ಸರ್ವತಾಪ ನಿವಾರಿಣ್ಯೈ ಕೃಷ್ಣ ಮಾರ್ಯೈ ಸುಮಂಗಳಂ ಶ್ರೀನಗೇಶ ಯತೀಂದ್ರೇಣ ಸದಾಚಿತ ಕದಾಂಬುಜ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತೆ ಸುಮಂಗಳಂ ಸುಪ್ರಭಾತ ಪ್ರಪದ್ದಿಭ್ಯಾಂ.